0: ಯಜನ್ನಾಮಕಂ ಪಾತಯಿಷ್ಯತ್ಯವಶ್ಯಂ ತು ಪಾಪಂ ತವಾ ದೋಗತಿ ಶೋಭವೇದ್ವಾ ಪರಶೋಭವೇತ್ ನೋ ಸುಖಂ ನೈವ ದುಃಖಂ ಮನಾಂ ಮಾನಸೇ ಮೇ ನಿವೃತ್ತಿರ್ಭವೇದ್ವಾ ನಿವೃತ್ತಿರ್ಭವೇತ್ ದುಷ್ಪತೇ ಗಚ್ಚತಾ ನೋ ತ್ವಯಾ ಚಿಂತಿತಂ ಮೇನು ಯಾನೇ ಪರಾಣಾಂ ಗತಿ ಸ್ಯಾನ್ನು ಕಿಂ ತೇ ಸ್ಖಲಿಷ್ಯಂತಿ ಮಧ್ಯೇ ಪಥಂ ರೇ ಧ್ರುವಂ ತದ್ವ್ರಣಸ್ಯೌಷಧಂ ನ ತ್ವಯಾ ಶೋಚಿತಂ ದುರ್ವಹೋ ಗರ್ವಭಾರೋ ದುರ್ವಹೋ ಗರ್ವಭಾರೋ ಭೃತೋ ರೇ ತ್ವಯಾ ಸದ್ಗತಿರ್ವಾ ಭವೇತ್ ದುರ್ಗತಿರ್ವಾ ಭವೇತ್ ಮೇ ನಿವೃತ್ತಿರ್ಭವೇದ್ವಾ ನಿವೃತ್ತಿರ್ಭವೇತ್ ಕರ್ಷಕೋ ನೋ ಪ್ರಮಾದಂ ಕರೋತಿ ಶ್ರಮಾತ್ ಕರ್ಷಕೋ ನೋ ಪ್ರಮಾದಂ ಕರೋತಿ ಶ್ರಮಾತ್ ದುರ್ಗಮೇ ದುಃಖ ಕಾಲೇಪ್ಯಕಾಲೇಪಿ ವಾ ಲಾಭಹಾನ್ಯೋರ್ವಿಘಾತಂ ತು ಸೋಢ್ವಾಖರಂ ಭೂರಿ ಭುಂಕ್ತೆ ಫಲಂ ಕಷ್ಟ ಸಾಧ್ಯಂ ಸದಾ ಅನ್ನದಾತುಸ್ತು ಧೈರ್ಯಂ ಪ್ರಣಮ್ಯಂ ಸದಾ ಅನ್ನದಾತುಸ್ತು ಧೈರ್ಯಂ ಪ್ರಣಮ್ಯಂ ಸದಾ ಭೂರಿ ವೃಷ್ಟಿರ್ಭವೇದ್ ವಾಪ್ಯ ವೃಷ್ಟಿರ್ಭವೇತ್ ಮೇನು ವೃತ್ತಿರ್ಭವೇದ್ ವಾ ನಿವೃತ್ತಿರ್ಭವೇತ್ ತೀಕ್ಷ್ಣ ತಾಪಂ ದಲಾಟಂ ತಪಮು ಬಿಭ್ರತಾ ಸೂರ್ಯವತ್ ಸ್ವಾಧಿರಾಜ್ಯಂ ಹಿ ವಿಸ್ತಾರಿತಂ ಲಾದಕತ್ವಂ ಹಿಮಾಂಶೂರ್ಣ ಸೋಢಂ ಜ್ವಾಲಿತಂ ಸರ್ವದಾ ಸರ್ವಮತ್ಯಾಹಿತಂ ಅಸ್ತಮೇಷ್ಯತ್ಯವಶ್ಯಂ ತು ಸಾಯಂ ರವಿ ಗ್ರೀಷ್ಮಕಾಲೋ ಭವೇತ್ ಶೀತಕಾಲೋ ಭವೇತ್ ಮೇನು ವೃತ್ತಿರ್ಭವೇದ್ ವಾ ನಿವೃತ್ತಿರ್ಭವೇತ್ ನೈವ ಕಾಲ ಪ್ರತೀಕ್ಷಾ ಕರ ಕಸ್ಯಚಿತ್ ನೈವ ಕಾಲ ಪ್ರತೀಕ್ಷಾ ಕರ ಕಸ್ಯಚಿತ್ ತಸ್ಯ ಚಕ್ರಾತಿಪಾತೇ ತು ಕಸ್ಯಾದಲಂ ಯೌವನಂ ಯಾಪಿತಂ ಚೋತ್ಕಟ ತ್ವಂ ಧೃತಂ ವಾರ್ಧಕ ಸ್ವಾಗತಾರ್ಥಂ ಮನೋ ನೋ ಕೃತಂ ಭೇತ್ಸತೆ ಕಾಲಚಕ್ರೇಣ ಸರ್ವಂ ಧ್ರುವಂ ಭೇತ್ಸತೆ ಕಾಲಚಕ್ರೇಣ ಸರ್ವಂ ಧ್ರುವಂ ಕೋಪಿ ಪೀನೋ ಭವೇದ್ವಾತಿ ಜೀರ್ಣೋ ಭವೇತ್ ನೋ ಸುಖಂ ನೋ ಸುಖಂ ನೈವ ದುಃಖಂ ಮನಾಂ ಮಾನಸೇ ಮೇನು ವೃತ್ತಿರ್ಭವೇದ್ವಾ ನಿವೃತ್ತಿರ್ಭವೇತ್ ಸಾನುಭೂತಿ ಸಮಾನಿ ಸಮೇಷಾಂ ಸದಾ ಭೋಗ ವೃತ್ತಿರ್ಭವೇದ್ ಯೋಗ ವೃತ್ತಿರ್ಭವೇತ್
1: अभी आपने सुना हरिदत्त शर्मा से उनका काव्य पाठ। इसी के साथ संस्कृत कार्यक्रम अब समाप्त होता है। आकाशवाणी का ये प्रयागराज केंद्र है, मीडियम वेव 292.4 मीटर यानी 1026 किलोहर्ट्ज़ और FM 100.3 मेगाहर्ट्ज़ पर। अब प्रस्तुत है सुगम संगीत। आज के कलाकार हैं SK घोष। आपको सुनवाते हैं इनके स्वर में गीत और भजन। कार्यक्रम का आरंभ कर रहे हैं SK घोष के गाए इस भजन के साथ।